ಮೊಗಾಷ್ಟನು ಎಫ್ ಎಂ ರಿನ್ಬೋ ಸೇವೆ ತಮ್ಮ ಏಕತಾದ ಹಿಂದಿ ಫಿಲ್ಮ್ ಸಾಂಗ್ಸ್ ಕರಾವಳಿತ್ ಫುಳ್ಳ ಸುವಾತೀರ್ ಧುರಂಧರ್ ಚಿತ್ರಪಟಾತ್ಲೆ ಹೆ ಗೀತ್ ಕಂಪೋಸಿಷನ್ ಶಾಶ್ವತ್ ಸಚ್ದೇವ್.